ವಿನು ಚಿಂತಾಮಣಿ ಜಿಗೆ ಗಾವಲಿ ಗಾನ. ವಿನು ಚಿಂತಾಮಣಿ ಜಿಗೆ ಇತ್ನಾ ಮಮತಾ ಭರಲ್ ಈ ಗಾನ ಗೈಲೆ ಹವನ್ನ ಮಾತಾ ಪಿತಾ ಪರ್ ಕಿತ್ನಾ ಬಾತ್ಚಿತ್ ಕರ್ಲೆ ಹವನ್. ಸುನೀತಾ ಜಿ ಬಗರ್ ಸೆ ಬಜವಾಯಿಲಾ ಜಾಯ ಗಾನಾ ಗೌ ಗುಪ್ ಕಿ ಸುನೀತಾ ಜಿ ಬಗರ್ ಸೆ ಉನ್ಕರ್ ಕುಂಗುಮಾ ಕೆ ಬಹೀನ್ ವಿಮಾಲಾ ಖತೀರ್.